ಬಂದೈ ಮರಿನಾಥ ಉಂಟು ಓ ಕೃಷ್ಣ ಕೃಷ್ಣ ಬಂದಾ ಬಂದೈ ಮರಿನಾಥ ಉಂಟು ಓ ಮರಿನಾಥ ಉಂಟು ಮೈಲೆ ಮರಿನಾಥ ಉಂಟು ಕೃಷ್ಣ ಕೃಷ್ಣ ಬಂದಾ ಬಂದೈ ಮರಿನಾಥ ಉಂಟು ಕೃಷ್ಣ